ಕೊಡ್ತಿ. ಪದನಿ ಸನಿದ ತಣತ ಜಂ ತಪ ಜುಡತ ಜಂ ಜಂ ಪದನಿ ಪದ ಪ ಜಂ ತ ಜಂ ಪಮ ತಣಗು ಜಂ ಜಂ ಪಮ ಪದಿ ತಗಿಟ ನಿಧಮ ಜಂ ತರಿತ ಸನಿದ ಕುಕುಂತ ಗಿಟ ಗರಿ ನಿತ ಜಂ ಪದ ನಿತ ಜಂ ತರಿಗಮ ತಗಿಟ ಜಂ.